ತ್ರಿಚಂಡಾರ ಅಜ್ಞಾನನ ಸೂಜ್ಯ ಮಹಾಗುಬಾರ ಪ್ರತವ್ಯಾಪ್ತ ಜರಕ್ಯವಾರ ಜಾಣ್ಣ ಪೈಗೆ ಪ್ರವದರಬಾರ ಆಸ ಅಂದೇಶ ಬಂದ ಪರಾನ್ನ ಮೈಲ್ ನ ಪಾವೆ ಬಿರ್ತ ಬೇಗಾನ್ನ ಸಗಲ ವ್ಯಾಧ ಕ ವಸ ಕರ ದೀನ ಹಿರ್ತ ಪ್ಯಾಸ ಜೋ ಜಲ ಬಿನ ಮೀನ ಕಶು ಸಿಯಾನ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರಭ ತೋರಿ ಕರೋ ಬೇನತಿ ಸಂತನ ಪಾಸೇ ಮೇಲೋ ನಾನಕ ಅರ್ದಾಸ ಪಯೋ ಕಿರಪಾಲ ಸಾಧ ಸಂಗ ಪಾಯ ನಾನಕ ತ್ರಿಪ್ತೆ ಪೂರಾ ಪಾಯ ಅರ್ಹಾವ ದೂಜಾ ರಾಗ ಸೂಹಿ ಮಹಲ್ಲಾ ಪಂಜವಾ ಕಾರ ತೀಜಾ ಏಕ ಓ ಅಂಕಾರ ಸದ್ಗುರ ಪ್ರಸಾದ ಮಿಥನ ಮೋ ಅಗನ ಸೋಗ ಸಾಗರ ಕಾರ ಕಿರಪಾ ಉದರ ಹರ ನಾಗರ ಚರಣ ಕಮಲ ಸರಣಾಯ ನಾರಾಯಣ ದೀನಾ ನಾಥ ಭಗತ ಪರಾಯಣ ಅರ್ಹಾವ ಅನಾಥಾ ನಾಥ ಭಗತ ಪಯ ಮೇಟನ ಸಾಧ ಸಂಗ ಜಮ ದೂತ ನಾ ಪೇಟನ ಜೀವನ ರೂಪ ಅನೂಪ ದಯಾಲ ರಮ ಗುಣಾ ಕಟ್ಟಿಗೆ ಜಮ ಜಲ ಅಮೃತ ನಾಮ ರಸನ ನಿತ ಜಪ ರೋಗ ರೂಪ ಮಾಯಾ ನಾ ವ್ಯಾಪ ಜಬ ಗೋಬಿಂದ ಸಂಗೀ ಸವತಾರೇ ಓ ತನಾಹಿ ಪಂಚ ಬಟವಾರೇ ಮಾನ ಭಯ ಕ್ರಮ ಪ್ರಭ ಏಕ ಥೇ ಸರ್ವ ಫಲ ತೋಈ ಜನ ಪಾಯ ತಾರ ಅನುಗ್ರಹ ಅಪನಾ ಪ್ರಭ ಕೀನಾ ಕೇವಲ ನಾಮ ಭಗತ ಹರ ದೀನಾ ಆದ ಮದ ಅಂತ ಪ್ರಸೋಯಿ ನಾನಕ ತಸ ಬಿನ ಅವರ ನ ಕೋಯಿ ರಾಗ ಸೂಹಿ ಮಹಲ್ಲಾ ಪಂಜವಾ ಅಷ್ಟಪದಿಯಾ ಕರ ನಾವಾ ಏಕ ಓ ಅಂಕಾರ ಸದ್ಗುರ ಪ್ರಸಾದ ಜಿನ ಡಿಠ್ಯಾ ಮನ ರಹಸಿಯೇ ಕ್ಯೂ ಪಾಈಏ ತನ ಸಂಗ ಜೀಯೋ ಸಂತ ಸಜ್ಜನ ಮನ ಮಿತ್ರ ಸೇ ಲಾಯನ ಪ್ರಸೋ ರಂಗ ಜೀಯೋ ತಿನ್ ಸೋ ಪ್ರೀತ ನ ಟುಟ್ಟಈ ಕಬೂ ನ ಹೋವೇ ಪੰಗ ಜೀಯೋ ಪಾರ ಬ್ರಹ್ಮ ಪ್ರಭ ಕರ ದಯಾ ಗುಣ ಗಾವಾ ತೇರೇ ನಿತ ಜೀಯೋ ಆಯ ಮಿಲೋ ಸಂತ ಸಜ್ಜನಾ ನಾಮ ಜಪೋ ಮನ ಮಿತ ಜೀಯೋ ರಹಾವ ದೇಖ ಸುಣೇ ನಾ ಜಾಣ ಮಾಯಾ ಮೋಯಾ ಅಂಧ ಜೀಯೋ।

ತರ್ಹಿ ಏಷ ಗೋವರ್ಧಂತಾರಿ ಮುರಳಿ ಮನೋಹರ ಹಾರರಂಗ ಮೋಹನ್ ಮಾಧವ ಕೃಷ್ಣ ಮೋರಾರೆ ಜಗದೀಶ್ವರ ಹರ ಜೀವ ಅಸುರ ಸಂಹಾರೆ ಜಗಜೀವನ ಅವನಾಶಿ ಠಾಕುರ ಕಡಕಡವಾಸಿ ಹೈ ಸಂಗ ತರಣಿ ತರ ಈಸ್ ನರಸಿಂಹ ನಾರಾಯಣ.